ಪ್ರಶಾಂತಿ ಮಾಪಾರ ನಸಿರ ದಲ್ಫ ವ್ರಿಕೋ ನಿಭ ಮೂಲ ಮೋಥೆ ನಿಮ್ಮ ಚೇಟಿಲೆ ಅಮಿತೆ ಕಾಲೇಜ್ ಕಲ್ಚ ಮ ಸಿಂಟಾನ್ ಮಚ್ಚಿ ಕಿಲೋಮ್ ಪೀರಾ ಉಸ್ತಾದ್ ಮುನ್ಸಿಪಾಲ್ ಇವ ಫೇಮ್ ಪಾ ಮಪುರಾಲ್ ಮ ಸಿಂಟಾನ್ ಅಲ್ಲ ಮಾಲೆ ಲೇ ನಿಮ್ಮ ಕಾ ಜಮಿ ಹೋ ಮಕ್ಕ ಜಮಿ ಹೋ ಮನ ನಾ ಚಿಠ ಮನಿಯ ಯಾ ಉಖಲೆ ಓರಿ ಕರಿಕ ಆಕಿನ ಕು ಕುಪಾಲೆ ಆಕಿನ ಕು ಹಿನ ಕುಪಾಲಿ ಆಕಿನ ಕು ಯರ ಮೇನೆ ಲ ವಾಖಿನೋ ವಾಲೇರಿ ನಾ ಸೊಮೋತೆ ನೇ ಮನೋ ಥೋನಿರ ಮ ಸಿಂಟಾನ್ ಮಚ್ಚಿ ಕಿಲೋಮ್ ಪೀರಾ Musambola mwaka unantano ferroviari veriko lishinga mpira mocha pembinya va pempa tukunchina nawe zero mwapara nasira dolferaka ukatipu ukati pembinya na hala wakulela maulumo pa maulumo mana na chomira mpira ukumono kabdelgad wampulo niasa ni uzambezia wakati wa masintano matikelio mpira iria ka higolu michele kandole uitani ya ivane micha matavi yale kandle vreke asociacion sportivo va pempa